ತತ್ವಪರಾಕ್ರಮ ಗಂಧವಾಹಾತ್ಮಜನೀಶಾಂಶ ಸಂಭವನ್ ಸುಗ್ರೀವ ವಾಕ್ಯಮಿದ್ಧಂ ಕೇಟು ರಾಘವನ್ ಸುಗ್ರೀವನೆ ಪಿಡಿಚ್ಚಾಲಿಂಗನಂ ಚೈದು